ಅಂದು ಸಖ ಜಗತಿ ರಾಮನ ಭಕ್ತ ಜನರ ಜೀವನ ಜನ ಕೇತ ರಾಮನ ಭಕ್ತ ಜನರ ಜೀವನ ಜನ ಕೇತ ರಾಮನ.